ನೀ ಕುಟಾಳ ಕುಟಾಡಿ ಗಿಡ ತಗದೇನಿ ದಿಂತ ತಾಮ್ ತಾಮ್ ಕದಿಂತ ದಿಂತ ಜಡತ ತಾಮ್ ತಾಮ್ ಕದಿಂತ ಜಿಂತದ ದಿಂತ ನಿಂತರ ದೈತ ದಿಂತದ ದಿಂತ